ಸುನಾರಾಮ ಸಮಲೇ ಅರೆ ಕೆಡೆ ಸುನಾರಾಮ ರೀ ಸಮಲ್ಪುರಾಮಿ ದೇಹೆ ಛನ್ ಸಮಲೇ ಸಮಲ್ಪುರಿ ಸಾಡಿ ಕಥಾ ಕೆಡೆ ಸುಂದ ಅರೆ ಸಮಲ್ಪುರಿ ಸಾಡಿ ಕಥಾ ಕೆಡೆ